ಮೂರಕ ತೊಕ್ಕು ಯಾಕರೋರಿ ಅಷ್ಟೆ ಕಾಟೆ ಜ್ಞಾನಿ ಓ ಮದ್ದು ಜೋಪನ ಕೀ ಜಾಲದಾ ತನಿ ಯದಾರ ಸಮಜಲೆ ಪಾನಿ ಸೂರಜ ಕಾವಿ